ಇದು ರಶ್ಮಿಲಾ ಜಾಜೋಸ ಅಲ್ಲಿ ಪ್ರವಿ ದೀದಿ ರವೀಂದ್ರ ಚೌಧರಿ ಜಾಜೋಸ ಆಜಿ ವಿವಿಧ ಬುಖ ತೇದಿನ ದಕ್ಲೆ ನಪಾಂಗು ಬುಖ ಸಾಹಿತ್ಯಕಾರ ಸ್ನೇಹ ಸ್ಯಾಮಿಯಾ ಯಾಕ ಸಾಹಿತ್ಯ ವಾಚನ್ ತೋಸೆ ಖೋಪೆ ಜುಗಿ ಜಾಜೋ ಖ ವಿರಾಟ್ ನೇಪಾಲ ಭಾಷಾ ಸಾಹಿತ್ಯ ಸಮ್ಮೇಳನ ಗುಥಿ ಖೋಪಯಾ ಗೋಸಾಲೆ ವಿರಾಟ್ ಚೀಧ ದಬ್ಲಿ ಸಾಹಿತ್ಯಕಾರ ಸ್ನೇಹ ಸ್ಯಾಮಿ ಜಾಜೋ ವಂಗು ಶುಕ್ರವಾರ ಚಾಗುದು ಗುಥಿಯಾ ಸಲಹಾಕಾರ ಸಾಹಿತ್ಯಕಾರ ಯೋಗೇಂದ್ರ ಪ್ರಧಾನ ಯಾ ಮೋ ಪಹಾಸ್ವಿ ಛ್ಯಾಂಜಿ ಪ್ರದೀಪ್ ಸಾಕ್ಯ ನ್ಯಾಕಿಗು ಜಾಜೋಲೆ ನೋಕು ಕೃಷ್ಣ ಭಕ್ತ ಬೋಡೆ ಲಸ್ಕುಸ್ ನೋಚು ತಯಾದಿಗು ಖ ಉಗು ಸಾಹಿತ್ಯ ಜಾಜೋಲೆ ಸ್ಯಾಮಿ ಥಿಥಿ ಚಿನಾ ಖ ವಚಿವಾ ಖ ನ್ಯಾಕಿಗು ಖ ತೋಸ್ವಯಾ ನಾಪನ ವಿರಾಟ್ ಗುಥಿಯಾ ಚೀಧ ದಬ್ಲಿ ಥಿಥಿ ಸಾಹಿತ್ಯಕಾರ ಪಿನಿಗು ಯಾಕಲೆ ಸಾಹಿತ್ಯ ವಾಚನ್ ಜಾಜೋ ಜುಯಿದುಂಕು ಗುದು ವಾಚನ್ ಜುಗು ಸಾಹಿತ್ಯ ಯಾತ ದುವಾಲಿಗು ಝೊಲೆ ಜಾತೀಯ ವಿಸ್ಥಾಪಿತ ಯಾತ ಸೋಪಿ ನಿವಾಸಿಂಕೆಪಿ ಅಂತಾರಾಷ್ಟ್ರೀಯ ಗೀತ ತೆಗು ವಿರೋಧ ಯಾ ಹೇಮಾ ಪಾರಿವಾರಿಕ ಸತ್ಯತಾ ಥೌಕನೆ ಧರ್ಮ ಮಾನವತಾ ಸೋಯಾನ ತಹದಹಪಿ ತಾನಾ ಸಾಹಿ ಖನೆ ದಯಾ ವಯಾ ಚುಂಗು ಯಾತ ಸುಮಿ ಅಭಿವ್ಯಕ್ತ ಯಾ ಫೈಗು ಮು ಬಹಾ ಪ್ರದಾನ ಕರಲಿಲ ಗೈರ್ ನೇವಾ ಜುಯಾನ ನುಗ ಕೋಸಾಕಾ ಜಾಜೋಲೆ ಬುಧಿ ಕಾತ ಸಹ್ಯಾದಿಮ ಬುರಾಲ್ ಕಂಚ ನಗರಪಾಲಿಕಾ ಉಪಮೇಯರ್ ಅಂತ ಲಾಮಯಾತ ಜನಸ್ತರ್ವ ಜನಸಹಭಾಗಿತಾ ದಸ್ವಾಗು ವಿರಾಟ್ ಬುಧಿ ಬಾರೆ ನಾಯ ಮಹೇಂದ್ರ ಗೋಪಾಲ್ ಕರ್ಮಚಾರಿ ಕರಲಿಲ ಸೋನಿ ಗಯ ಥಿಥಿ ಸಾಹಿತ್ಯಕಾರ ಪಿಸ ಜಾಜೋಲೆ ಬುಧಿ ಕಯಾದಿಗುದು ದಕ್ಲೆ ನಾಪಾ ವಿರಾಟ್ ಸಾಹಿತ್ಯ ಸಮ್ಮೇಳನ ಗುಥಿ ನಿರಂತರ ರೂಪ ನೇಪಾಲ ಭಾಷಾ ಸಾಹಿತ್ಯ ಸೇವಾ ವೇಗಪ್ ಸಯನ ವೈಚು ಓದು ವೇಗಪಿಂತ ಯೋಗ ಯೋಗ ಬೀತುನ ನಾಪ ಸಾಹಿತ್ಯಕಾರ ಸ್ನೇಹ ಸ್ವಾಮಿ ಆತನ ಯೋಗ ಯೋಗ ಬೀತುನ ಆ ಹಕ್ಮಿ ಮೇಗು ಬುಖ ಬಾಕೆ ಬನಿ ಆಚೈ ಹರ್ಷ ಕೃಷ್ಣ ಲುಧಾಖಾ ಶಿರ್ಪಾ ದಿವ್ಯ ಗಿರಿ ನಾಪ್ಲಾಗು ಬುಖಂದು ನೇಪಾಲ ಭಾಷಾ ಸಾಹಿತ್ಯ ಖಿಲೆ ಪೇಸ ಸಿಬಿ ಅಪ ಸಫು ಪಿದ್ದನೆ ಧುಂಕು ಜೋ ಮಧುಗು ಸಂಸ್ಥಾ ಪುತ ಪಿಕಾ ಕಯ ಪಿಥನಾ ಬಾಖ ಸೋಲಾಪ ನು ಧಾಖಾ ಪಿದಂಗು ಜಿಪಾ ಖ ಮಧ್ಯೆ ನಾಪ್ ಲಿಯು ಲಿಯಾ ಲಿಯು ಸೋಪು ಜಿಬಾ ಖ ಯಾ ಸೋಮಿ ಪಿಂತ ನಿಕೋಗು ಹರ್ಷ ಕೃಷ್ಣ ಲು ಧಾಖಾ ಶಿರ್ಪಾ ಲಲ್ ಹ್ಯಾ ಗು ಜ್ಯಾಜೋ ಶನಿಭಾ ಕೋಸಾಗುದು ಖೋಪಯ ಭಕ್ತಪುರ ಪಾರ್ಟಿ ಭೆನ್ಯು ಗ ಪಲಿ ಸೂರಿ ಬಿನಾಕೆ ಜುಗು ಉಗು ಜ್ಯಾಜೋಲೆ ಮು ಪಾ ಕಥ ನೇಪಾಲ ಭಾಷಾ ಅಕಾಡೆಮಿಯಾ ಚಾನ್ಸಲರ್ ವೈಸ್ ಚಾನ್ಸಲರ್ ಡಾಕ್ಟರ್ ಪುಷ್ಪರಾಜ ರಾಜಕಣಿಕಾರ ಸಹ್ಯಾದಿಗು ಖ ವೇಕಲ ತ್ವಾದೇವೆ ಮತಸ್ಯಾಕಾ ಉಲಿಜಯಾನ ದಿಗು ಖ ಉಗು ಜ್ಯಾಜೋಲೆ ನೇ ನ್ಯಾದೋ ತಕಾಯಾ ನಾಪ್ ಶಿರ್ಪಾ ದಿವ್ಯ ಗಿರಿ ತ್ಯಾಗದಿಗು ಖಸಾ ಸ್ವೀ ನ್ಯಾದೋ ತಕಾಯ ಲಿಯು ಶಿರ್ಪಾ ದಿವ್ಯ ತಾಮ್ರಾಕಾರ ಓ ನೇ ನ್ಯಾದೋ ತಕಾಯಾ ಲಿಯಾ ಲಿಯು ಶಿರ್ಪಾ ಮನದೇವಿ ತಂಡುಕಾರ ತ್ಯಾಗದಿಗು ಖ ಜ್ಯಾಜೋಲೆ ಸಾಹಿತ್ಯಕಾರ ಏವಂ ಸಮಾಲೋಚಕ ಪೂರ್ಣ ತಾಮ್ರಾಕಾರ ವರಿಷ್ಠ ಸಂಸ್ಕೃತಿವಿದ್ ಪ್ರಾಧ್ಯಾಪಕ ಡಾಕ್ಟರ್ ಚುಂದಾ ವಜ್ರಾಚಾರ್ಯ ವರಿಷ್ಠ ಕವಿ ಏವಂ ಸಮಾಲೋಚಕ ಡಾಕ್ಟರ್ ಯೋಗೇಂದ್ರ ಪ್ರಧಾನ ಭಕ್ತಪುರ ವಿಕಾಸ ಸಹಯೋಗ ಸಂಘ ಸಂಸ್ಥಾಪಕ ಸದಸ್ಯ ವ್ಯವಸಾಯಿ ಏವಂ ಭಾಷಾಸೇವಿ ಕೃಷ್ಣಲಾಲ್ ಪ್ರಧಾನ ಪೂರ್ವ ಪ್ರಾಗಿ ಅಗಿಯುವ ನೇಪಾಳಿ ಕವಿ ಏವಂ ಪತ್ರಕಾರ ಜಿತೇಂದ್ರ ರಸಿಕ್ ಏವಂ ನೇಪಾಲ ಭಾಷಾ ನಿಹಲ್ವಾ ರಾಸಾ ಲಗಾಯತ ಉಪಸ್ಥಿತಿ ದುರ್ಮುಖ ಜಾಜೋಲೆ ಕುತ ಪಿಕಾ ಕಯ ವಿಮಲ ತಾಮ್ರಾಕಾರ ಸಮಾಲೋಚಕ ಪೂರ್ಣಕಾಜಿ ತಾಮ್ರಾಕಾರ ಮು ಪಾ ಡಾಕ್ಟರ್ ಪುಷ್ಪರಾಜ ಕರ್ಣಿಕಾರ ಲಗಾಯತ ಕುತ ಪಿಕಾ ಕಯಾ ಥೊ ಕುತ ಯಾತ ಥ ಥಗು ನುವ ಖ ತಸೆ ಹರ್ಷ ಕೃಷ್ಣ ಲು ಢಾಕಾ ಶಿರ್ಪಾಲ ಬಾಖ ಜಮಿ ಪಿಂತ ತದಂಗು ಹಪಾವತಿ ಬಜಿಗು ಬಿಚಾ ಪಂಕಾ ದಿಲ ಜಾಜೋಸ ಆ ಮೇಗು ಭುಖ ಶಿವೇನ ಪಚ್ಚಿ ಅಲ್ಲಿ ಮೇ ಡುಂಗಾ ಚಿ ಹಾಕು ದೀಪಾವಳಿ